ಆಯ್ತಿನ ರತನ ಬಗ್ಗೆ ಅಂಡ ಇದೆ ನಾಗೇಶ್ವಾಮ ತಿನ್ನೋ ಅದಾಗ ನಿಮ್ಮಲ್ಲಿ ಬತ್ತೇನೆ ನಿಮ್ಮಲ್ಲಿ ಬತ್ತೇನೆ ಗಪ್ಸ ಮಾತಿಂದ ಈ ಪೆಸೆಂಟ್ ಅನ್ನ ಬಜಿ ಸೊ ಕೀತನ್ನ ಮೀ ತೆಗಿಚೋಂಗಾನೆ ಕೀತ ನಾಯಾಜಿ ನಿಂಜೆ ಕೊಯ್ಯ ನತೋ ಮಿಞೋ ಸೋಗೋ ನಿಂಗು ನಾ ನಾಯಾಜಿ ನಿಂಜೋ ಸೋಗೋನೆ ಅಗೋ ಇಮಾಜನೆ ಅಮ್ಮ ಅವು ನಿಂಜೋ ಇಂಜೋ ರಬೇನೆ ಕ್ಯಾ ಕಸ ಜೀತ ನಿಮ್ಮಂಡು ಕೆಮ್ಯಾಜೇನೆ ಮರೈಸಿ ಪಿಗಲ್ಲ ಗೋ ಮಾತಿಗೆ ಗಿನ್ಗೆ ಗೋ ಗಿನ್ಗೆ ರಾ.